ನಾವ ಸಮುದ್ರ ಶಿಖರ ನಾವ ಶೇಖರ ಮನ ಭವ ಸಮುದ್ರ ಸುಖದ ನಾವ ಶೇಖರ ಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀ